ಆಚಾರ್ಯ ಯರಮ್ಯಾನೆ ಭಜನ್ನತೆ ಅದೇ ಅದೇ ಈ ಪರರ್ಸ್ ನಮಿಜ್ಜಲ ಯರಂ ಪಗ ಈ ಪರರ್ಸ್ ನಮಿಜ್ಜಲ ಖಲಾಲೆ ಅಮ್ಮಂದ್ರೆ ಅಮ್ಮಂಡ್ರೆ ಅಕ್ಕ ಮಂದನ್ ದೈವ ಅತೆ ಅತೆ ಓ ಪಗ ಈ ಪರರ್ಸ್ ನಮಿಜ್ಜಲ ಅಗಿನ ಗುತಿಯ ಲಮ್ಮ ಪಗಲ ಪಲಾನು ಮೇನ ಖನ್ನ ಮೇಜ ಮೇನ ಖುಲೆ ನಿಮೋರೆಂದ್ರೆ ಅಲ್ಮೋಸ್ ಮಾನೋ ori mmalaliwa ova the va hi avo vwechu